ಹೇ ಶರಣಾತ್ಮಾರ, ಜಗದ್ವ್ಯಾಪಿನಿ, ವಿಶ್ವರೂಪ, ದಯಾಮಯಿ ಮಾ ದುರ್ಗೆ, ಆಪ್ನ ಚರಣಾರ್ವಿಂದ ಜಗತ್ತಿ ವಂದ್ಯ ಮಾನು ಹೈಷ್. ಹೇ ಜಗತ್ತಾರಿಣಿ ದುರ್ಗೆ, ಆಪ್ ಅಮಾರೂ ಸರ್ವನು ರಕ್ಷಣಕಾರರು.